0: ಲುಕ್ಕಯ್ಯ ಮಾರೆ ವೇಡೆ ನೀ ಊಣಿ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್
0: ಕಾಲ್ ದ ಡಾಕ್ಟರ್
1: ಯಾರು ಸುನ್ನದು
0: ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ ನೇ ಡಾಕ್ಟರ್ ಹರಿಗೆ ತಮ್ಮ ಕೀಳದಿಯನು ಅಲ್ಲಿ
2: Evening drive with Chamit and Charu.